ಪ್ರಾರ್ಥನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಎಲ್ಲ ಪ್ರಾರ್ಥನೆ ಶಿವಸ್ತೋತ್ರ ಮಾಲಿಕ ವಿಂಟರು.